ಪ್ರಾರಂಭಂ ಪೂಜಾದಿ ಸೂರ್ಯಲೋಚನಂ ಭೂರಿ ಮೇರು ಧೀನಮಾದಿ ಕಾರಣಂ ಸುಸೇವ್ಯ ಗೋ ಬಾಲ ಬಾಲ ಜಾಲ ಚೋರ ಬಾಲ ಕೃಷ್ಣಮಾಶ್ರಯೇ ಶೇಷ ಭೋಗ ಸಾಯಿನಂ ವಿಶೇಷ ಭೂಷಣೋಜ್ವಲ ಘೋಷಮಾಣ ಕಿಂಕಿಣಿ ವಿಭೀಷಣಾದಿ ಭೂಷಣಂ ಸೂಚನಾ ಕೃತಾಂಬುಧಿಂ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲ ಜಾಲ ಚೋರ ಬಾಲ ಕೃಷ್ಣಮಾಶ್ರಯೇ.

ಕಾಲಿನಂ ವಿಶೇಷ ಭೂಷಣೋಜ್ವಲ ಭೂಷಮಾನ ಕಿಂಕಿಣಿ ವಿಭೀಷಣಾದಿ ಭೂಷಣ ಸುಷಣಾ ಕೃತಾಂಬುಧ್ಯಂ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲ ಚಾರ ಚೋಲ ಬಾಲ ಕೃಷ್ಣ ಮಾಶ್ರಯ.